ಬಯಲ ಕೈಂಗ ಸಂಕ ಐತೆ ಬೆಳಕಿ ಮಿತಿಲೆ ಬರು ಹೊತ್ತ ಐಸು ಕುಯಿಂಗ ಆಲ ಎತ್ತೆದ ಮಿತಿಲಿ ಮೆಲೆಂಗ್ ಅಬದಿಂಗಿ ಯಾಕೆಬ ಅಲಂಬ ಕಿದ್ದಿಂಗ್ ಕಾಲ ಬೊಂಗ್ ಅಬದಿಂಗಿ ಯಾಕೆಬ ಅಲಂಬ ಕಿದಿಂಗ್ ಆಲ ಕಿದಿಂಗ್ ಕಾಲ ಬೊಂಗ್ ಈ ಮಿತಿಲ್ ಕಿಂಗತಿ ಒತ್ತ ಸೊಂಗಾಯ್ಸ್ ಪಾಲಿತಿ ಬರದು ಬೆಲೆ ಸೊಂಗಾಯ್ಸ್ ಪಾಲಿತಿ ಇಂಗ್ಲಿಷ್ ಫುಲ್ಗಿತಿ ಇ ಅನ್ ದೆನ್ ತಾಸ್ ನ ದೀನ್ ಕಾಲ್ ಅನ್ ತಾಸ್ ನ ದೀನ್ ತಾಸ್ ಕಿ ದೀನ್ ಒರೆ ದೆನ್ ತಾಸ್ ಕಾಕೆ ನಮ ಇಲ್ಲೊಂಗ್ ನಮ ಇಲ್ಲೊಂಗ್ ಕಾಲ ಅಲ್ ಇ ಅನ್ ದೆಂಗ್ ದೆಂ ಬರೈ ದಿ ತಲ್ಲಾಯ ಒಲ ದಾ ಬ ಇಲ್ಲೊಂಗ್ ನ ದೀನ್ ಇ ನ ದೂ ತಾನೆ ಅಸ ಇನ್ ದ ಕೈ ನ ದೀನ್ ಕಾಲ ದೀಲೆ ಆಕೆವ ಇಲಾಯಿ ನ ಪೋರ ದಿಯಂ ಬಿತಿ ಲೆಂಗ ಅಬ ದೀನ್ ಇ ಆಕೆವ ಅಲ್ಮ ದೀನ್ ಕಾಲ ಅಲ್ಮ ಕಿದೀನ್ ಕಾಲ ಬೋಂ ನಮ ಇಲಾಯಿ ನ ಕಿ ದಯರೆ ಎಲ್ಲೊಂಗ್ ಅದನ್ ಇಯಾವೈ ಇಯಾವೈ ನಸ್ ಕ್ವೆ ಇತ್ತಿ ಯುನ್ನಿ ಬರ ಇಲ್ಲ ಕ್ವೆ ಸಿ ದು ಅಸಂ ಬರ ಇನಿ ಅಕೆ ಇಲ್ಲೆ ದಿಂಗ್ ಇ ಅಂಬರ ದಿಂಗ್ ಇ ಅಂಬರ ನಮ್ಮ ಸೂರ್ಸು ನ ಪೀನ್ಸ್ ಇಲ್ಲ ಕ್ವೆ ಸಿ ಬರ ಇನಿ ಇಲ್ಲ ಕ್ವೆ ನಮ್ಮ ತುಯಿನ ಅಪ್ಪ ಹೆಂಗ್ ನಮ್ಮನಿನ್ ದು ಹೆಂಗ್ ನೀವು ಲೈ ಹೊಲ ದೇಲೈ ಇಲ್ಲ ಹೂಂಗಿ ನ ಪೋರ ಇನ್ ಸಿಕಲ್ಗ ಕಾಲ ಅರಿ ಅಲೈವ ಆಸಂಗೋರೆ ಹೋ ಇನಂಗ್ ಅಲ್ ಬ ಇಲ್ಲೊಂಗ್ನ ಇಯಾ.

ಬಯಲ ಕೈಂಗ ಸಂಖ ಐತೆ ಬೆಳಕಿ ಮಿತಿಲೆ ಬರ ಹೊತ್ತ ಐಸು ಕುಯಿಂಗಾದ ಎತ್ತೆದ ಮಿತಿಲಿ ಬೆಲೆಂಗ್ ಅಬದಿಂಗಿ ಯಾಕೆ ಬಾ ಅಲಂಬ ಕಿದ್ದಿಂಗ್ ಕಾಲ ಬೊಂಗ್ ಅಬದಿಂಗಿ ಯಾಕೆ ಬಾ ಅಲಂಬ ಕಿದಿಂಗ್ ಆಲ ಕಿದಿಂಗ್ ಕಾಲ ಬೊಂಗ್ ಈ ಮಿತಿಲ್ ಕಿಂಗಸಿ ಒತ್ತ ಸೊಂಗಾಯಿಸ್ ಪಾಲಿತಿ ಬರೋದು ಬೆಲೆ ಸೊಂಗಾಯಿಸ್ ಪಾಲಿತಿ ಇಂಗ್ಲೀಷ್ ಫುಲ್ಗಿತಿ ಈ ಅನ್ ದೆನ್ ತಾಸ್ ದೀನ್ ಕಾಲ್ ಅನ್ ತಾಸ್ ದೀನ್ ತಾಸ್ ಕಿ ದೀನ್ ಒರೆ ದೆನ್ ತಾಸ್ ಕಾಕೆ ನಮ ಇಲ್ಲೊಂಗ್ ನಮ ಇಲ್ಲೊಂಗ್ ಕಾಲ ಅಲ್ ಈ ಅನ್ ದೆನ್ ದೆನ್ ಬರೈ ದಿತ್ತಲ್ಲಯು ಒಲ ದಾದಾ ಬ ಇಲ್ಲೊಂಗ್ ನ ದೀನ್ ಇಯ ನ ದೂತಾನೆ ಅಸ ಇಂದ ಕೈ ನ ದೀನ್ ಕಾಲ ದೀಲೆ ಆಕೆವ ಇಲಾಯಿ ನ ಪೋರ ದಿಯಂ ಬಿಟ್ಟಿ ಲೆಂಗ ಅಬ ದೀನ್ ಇಯ ಆಕೆವ ಅಲ್ಮ ದೀನ್ ಕಾಲ ಅಲ್ಮ ಕಿದೀನ್ ಕಾಲ ಬೋ ನಮ ಇಲಾಯಿ ನ ಕಿ ದಯವರೆ ಎಲ್ಲೊಂಗ್ ಅದನ್ ಇಯಾವೈ ಇಯಾವೈ ನಸ್ ಕ್ವೆ ಇಟ್ಟಿ ಯುನ್ನಿ ಬರ ಇಲ್ಲ ಕ್ವೆ ಸಿ ದು ಅಸಂ ಬರ ಇನಿ ಅಕೆ ಇಲ್ಲೆ ದಿಂಗ್ ಇಯಂಬರ ದಿಂಗ್ ಇಯಂಬರ ನಮ್ಮ ಸೂರ್ಸು ನ ಪೀನಸ್ ಇಲ್ಲ ಕ್ವೆ ಸಿ ಬರ ಇನಿ ಇಲ್ಲ ಕ್ವೆ ನಮ್ಮ ತುಯಿನ ಅಪ್ಪಯಂ ನಮ್ಮ ನಿನ್ ದು ಎಂ ನ್ಯೂ ಲೈ ಹೊಲ ದೇಲೈ ಇಲ್ಲ ಊಂಗಿ ನ ಪೋರ ಇನ್ ಸಿಕಲ್ಗ ಕಾಲ ಅರಿ ಅಲೈವ ಆಸಂಗೋರೆ ಹೋ ಇನಂಗ್ ಅಲ್ ಬ ಇಲ್ಲೊಂಗ್ನ ಇಯ